ಮತಾಂಗ ಸಿದ ಯಕೈರುಲ್ ಸಂದೋಕ್ ಚಬಲ್ವಿಸರಿ ಗಸಿಗಿ ಯಕೈರುಲ್ದ ಪೇನಾಗಿ ಶೆಹೆಕ್ ದ ಥೊಕ್ಚೋಮ್ ಅಬೋಮ್ ಮೈತೆ ಇಮಾಲೇಬಾಗ್ ಪುಖರುಮ್ ಜಬ ಇಸೈ ದ ಸಂಗೀತ್ ಮಾಲಾಗಿ ಸೈಸಕ್ ಪಸಿಂಗ್ ಸೈರಿಂಗ್ ಬ ಹಾಮೋಮ್ ಹೆರಾಚಂದ್ರ ಅಹಾನ್ಬ ಲೈಶೋಲ್ ಇಸೈ ದ ಸಿನಾಮ್ ಹೆನರಿಕಾ ದೇವಿ ಸೈರಿಂಗ್ ಬ ವೈಕುಮ್ ಬಿಹಾರಿ ಅನಿಶುಭ ಲೈಸೋಲ್ ಇಸೈ ದ ಸೂರಜ್ ಗೋಸ್ವಾಮಿ ಸೈರಿಂಗ್ ಬ ಸನಾಮಚ ಗುರುಮಯೂಮ್ ಅಹೋಮ್ ಸುಬಾಮ ದಿಯರುಯಿಬ ಲೈಶೋಲ್ ಇಸೈ ದ ಯುಮ್ನಾಮ್ ಅನುರಾಧಾ ದೇವಿ ಸೈರಿಂಗ್ ಬ ಥೊಂಗಾಮ್ ಚೌಬ ಥೌರಮ್ ಸಂದೋಕ್ತನ ತಹಂಜರಿಬ ಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗೈ ಚಾನೆಲ್ದಗಿನಿ

0: ಮಣಿಪುರದ ಲಾಖಿಬ ಮತಂದ ಶಾಂತಿನಿಕೇತನ್ ಗುಂಬ ಕಲಾ ಸಂಸ್ಕೃತಿಗೆ ಲೈಕೋನ್ ಅಮ ಸೇಮ್ದುನ ಮಹಿಕೋನ್ ಅಮ ಲೈಹನ್ಬ ಪಾಂಬಗೆ ಮಂಗ್ಲಾನ್ ಮಂಗ್ಲಕ್ಕೆ
1: ಕುಂಸಿಂಗ್ ಲಿಸಿಂಗ್ ಅಮ ಚಮಾಪನ್ ಹುಂಫು ತರಾಗಿ ಪರಿಂಗ್ಸಿ ಮಣಿಪುರ್ಗೆ ಒಯ್ನಸು ಸಾಹಿತ್ಯಗ ಮರಿ ಲೈನಬ ಚೆಫೋಂ ಖರ ಪುಥೋಕ್ನರೆ ಮಪಾಲಂಗಿ ಚೆಫೋಂ ಮ್ಯಾಗಜಿನ್ ಸಿಂಗ್ ಮಣಿಪುರ ಖರ ಖರ ಯೋಚಿಲ್ಲಕ್ಲೆ ಬ್ಯಾಕ್ ಪೊಕೆಟ ಮ್ಯಾಗಜಿನ್ ಮಚಾ ಅಫಂಗ ಅಮ ಥುಪ್ಚಿಲ್ಲಗ ಎಫ್ಸಿನ್ದುನ ಹಾಪ್ಲಗ ಚಟ್ನಬ ಮತಂ ಅಮಸು ಲೈಕಿ ಮಿ ಅಮನ ಪಾರಂಬ ಲೈರಿಕ್ ಮ್ಯಾಗಜಿನ್ ಚಿಂಬ ಮಿ ಅಮನ ಅಮುಕ್ ವಾಯರಗ ಯಾಮನ ಪಾನರಕಿ ಇಂಡಿಯಾಗಿ ಮನುಂಗ್ದ ಬೆಂಗೋಲ್ ಅಸಿ ಸಾಹೇಬ್ಕ ಗನ್ನ ಸಮನರಕ್ಕಿಬನ ಬೆಂಗೋಲಿ ಸಾಹಿತ್ಯಸು ಗನ್ನ ಸತ್ಕಾಯರಕ್ಕಿ ರತನ್ ಥಿಯಾಮ್ಸು ಬೆಂಗೋಲ್ದ ಗನ್ನ ಕೊಂಗಾರಕ್ಕಿಬ ಓಯ್ಬನ ಬಂಗ್ಲಾ ಸಾಹಿತ್ಯಗ ಗನ್ನ ಖಂಗರಕ್ಕಿ ಮಸಿಮಕ್ನ ಇನಿಂಗ್ಬಗಿ ಲಂದ ಇನೋಟ್ ಇಥಿಲ್ದಿ ನಹಾ ಓಯ್ನ ಸಿಂಗ್ಲಿಗಿ ಇಚೇಲ್ದ ಯಾವರುಕ್ರಬನಿ ಇಶೈ ಅಮದಿ ಸೈರೆಂಗನ್ನ ಇರಯಿ ಮಹಾಕಿ ಲೈರಿಕ್ ತಖೇಲೈ ನಾಚೋಮ್ಲಕ್ತ ಚಿಗೋಂಗ್ಲೈ ಅಮ ಹಾಯ್ಬ ಅಸಿರ ಸೈರೆಂಗ್ಬ ಅಮ ಓಯ್ನ ಖುಲ್ ಅಮಬು ವಾಟರ್ ಕಲರ್ನ ಯಕ್ಪ ಲಾಯ್ ಅಮ ಓಯ್ನ ಉರಕ್ಪದ ಸೈರೆಂಗ್ ಓಯ್ನ ಇರಕ್ಕಿ
0: ತಾ ಖಿಗದೌರಬ ನುಮಿತ್ ಗೈಹಾಕ್ತಂಗ್ ಗೈರಂಖೋ ಲೇಪ್ತುನ ಲೈರಮು ಅದುಮಗ್ ಲೇಂಗ್ದನ ಕ್ಯಾನ್ವಾಸ್ದ ಥೋಕ್ಪ ಅಯ್ಯಕ್ಪ ನುಮಿತ್ಕುಂ ಅವಾವುಬ ಅತಿಯಾಗಿ ಮಖಾದ ಅಸಂಗ್ಬ ಲೌಬುಕ್ಕಿ ಲಂಬಿ ಮಚಾಸಿಂಗ್ ಫೌದುನ ಅರೋಯ್ಬ ಲಂಜೇನ್ ಚೇಲುಖಿಗೆ ಅಮುಕ್ತ ತಾಮ್ನ ಲೈಹೌರಬ ಮಹಿ ಲಾಂಗ್ಬ ವಾಟರ್ ಕಲರ್ನ ಯೇಕ್ಪ ಖುಲ್ ಅದುದ ಥಿಂಗ್ರಬ ಥೋಂಗ್ಸಿಂಗ್ದ ಹನ್ನ ಹನ್ನ ಅಮುಕ್ತ ಥಿಲ್ಲುಗೆ

ಹೈನೈ ನುಪಾಗಿ ಥಮೊಯ್ದಿ ಅಹೆನ್ಬತ ಥೀಬನಿ ಕಾಯ್ದೊಂಫಮ್ಸು ಮಸಿಂಗ್ಯಾಂಬನಿ ಅಮುಕ್ಸು ಹೈನೈ ನುಪಿಗಿ ಥಮೊಯ್ಸು ಥೋತ್ನ ಲೌನಂ ಹೈಬಿನಿ ಅದುಬು ಥಜಬಗಿ ಲಿಚಿಂಗ್ನ ಪುಂದುನ ಥಮೊಯ್ ಅನಿಬುದಿ ಪೂರಿ.

0: colorful birds to rare insect and medicinal plants. Rainforests support an extraordinary biodiversity of life. These forests are far more than wildlife habitats. They play a vital role in regulating Earth's climate by absorbing huge amount of carbon dioxide, one of the primary greenhouse gases responsible for climate change. The world's tropical forests store hundreds of billions of tons of carbon, helping to keep the global temperature in balance.
1: Nomit Humni Satakadaba, Reforms in School Education of Manipur Haibahiramda, Workshop Ama, Imphal City Convention Center, Dangasi Hudokre, Toramadu Datuba Mitung in a Saru Yaraduna Mukimantri Yunam Kemsana Hai, English and any footed power with the Barapusa Kolabaleba Ama Uhenabahanabada, Sixiana Sobotang Lori, Masiga Marilena, National Education Policy, Lisuni Kunda, Maruba Punka Yauri, Masiga Manunda, Class 1 dagi 5 hawba imalon da mahima sing tambi bagi wapham yauri Sri Khemsa na hai
2: Dixit Bharat 2047 sigi amat ko related rewa roba national education policy ni samna ithi bigi sana rewa Nelson Mandela education is the most powerful weapon to change the world the lakha to rewa 2047 ni Dixit Bharat Bharat se maliyam da ithi bila kwaite ki kumang sakot pa Country yang mahu bina bahagian daripada education sila, lalu itu untuk dalam sendu recommendation ni 2020 recommendation dari basis. Emang dia, kena sinta lama ya si class five tau, bagi malu tangga class level lo, dahlo, hai si, ayi ayi malu anda tangi betul agak ni, agak sendu ke knowledge tu, pick up tau tu, gini hai betul ya.
1: Bidya Bharatiya Siksha Vikas Samiti Manipur Sinba Workshop Asida Chief Secretary Dr. Punit Kumar Goyal Saruk Yari, Thorumdu da Wangang Bada, Sri Goyal Nahai, Haurak Liba Naharol Singda Magun Leiba Siksha Piduna, Zati Asi Nungsi Bagi Wakhalon Pohan Batangai Fade, Leiba Asi Gi Kala Sanskriti Da Yumpam Oiduna, Kanglup Masel Nungsi Chanaba, Punna Saukhan Minaba Masung Haujik Thengnari Ba Khudong Chada Ba Singko Khanaba Pandam Da Workshop Asi Sinbani, Workshop Asi Da NEP Lisingani Kun Chanahanba, Masida Thengnari Ba Khudong Chada Ba Sing Masung Masi Gi Kana Ba Singgi Matang Da Khanagani, Nongo da tangai fada na sang bapolam sing puba gari zamri yang kai ngak sen bagi akan ba section thoranga loina na ngasi ayuk kan boy ahum thok na ziribam dagi infalum da thorak le. Ekoi gi ziribam pao mi nga thembe swazet na hai ahan ba kan boy edu da LPG tanker taramapan petrol kuntra amasung diesel kuntra mari yaw na tongan tongan basa na thakna bapolam sing puba mal gari puna sama yang kai yawri. Ani suba kan boy edu da na semen puba nipunipan yaw na ataisana thaknaba polam sing puba punna mal gari samayang khai aduga ahum suba kan boy adudana cement puba gari kunthani panjauna atai polam sing puba punna mal gari samayang khai yauri haujek jiribam da mal thana yauroba truck samamari phu panduna le hauri regional institute of medical sciences rimski department of radio diagnosis na sinduna digital mammography machine with 3d Tomosynthesis Sangabagi Thoromamang Ngasi Haudok Lagani. Radio Diagnosis Department Tapang Thoka Dauriba Thoromasida Rimski Director Professor G. Sunil Kumar Sharma Sarugyagani. Tabiriba Pawasya Kasbani Infal Dagini. Pradhan Mantri Narendra Modi Nahairi Sel Thum Amasung Strategic Kilam Da Sobo Thaudang Lauriba Maritime Gima Pangal Hengarana Balai Bagasina Lepalaitan Honari. Kolkata gi Syama Prasad Mukherjee hithang phamdangrang pangthokpa leba sigi masang matum tana sajaba Indian Navy gi INS Dunagiri INS Sansodak amasung INS Agre Commission tawgi thoramda wapamasi Pradhan Mantri na phongdokhibani mangna hai ngaksel gi lamda leba asi miramdagi pot leba khak oiba pamde lamase da leba asi marumdum lepsaba ngamna ba thabak ya leptana paikhatli Navy gi Warship Design Bureau na design tawba amasung Garden Risk Ship Builders Amasung Engineers Singh Saba Vessel Singh Asina Combat Operation Hydrographic Surveying Amasung Anti-Submarine Warfare Da Hena Kumang Sauksil Halagani Sri Modi Na Hai
3: भारत आज अपने पूरे मैरिटाइम इकोसिस्टम को सशक्त बना रहा है इसलिए आज भारत अपने बंदरगाहों का आधुनिकीकरण कर रहा है नई क्षमता तैयार कर रहा है नई कनेक्टिविटी बना रहा है नदी जलमार्गों का विस्तार कर रहा है मल्टी मॉडल लॉजिस्टिक नेटवर्क विकसित कर रहा है सागरमाला जैसे अभियान इसी व्यापक सोच का हिस्सा है
1: ಭಾರತನ ಯುಂಬು ಒಯ್ದುನ ನುಮಿತ್ ನಿನ್ನೆ ಸುಮ್ನ ಸತ್ತಗದಬ ಬ್ರಿಕ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸಂಗಿ ಮಿಫಮ್ ಅಸಿದಗಿ ನ್ಯೂ ದೆಹಲಿದ ಹೌರಗನೆ. ಮಿಫಮ್ ಅಸಿ ಲೇಬಾಕ್ ಸಿಗಿ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಾಲ್ನ ಸಭಾಪತಿ ಒಯ್ದುನ ಹೌದೋಕನೆ. ಮಿಫಮ್ ಮನುಗ್ದ ಬ್ರಿಕ್ಸ್ ಲೇಬಾಕ್ ಸಿಂಗಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸಿಂಗ್ ಅಮಸುಂಗ್ ಮಿಹುಸಿಂಗ್ನ ಮಾಲೆ ಮಸಿದ ಥೆಂಗ್ನರಿಬ ಗಾಕ್ಸಿಲ್ ಗಿ ಸಿಂಗ್ನಬ ಸಿಂಗಿ ಮತಾಂಗ್ದ ಕುಪ್ನ ಖನಗನೆ. ಮಕ್ಕೊಯ್ನ ಹೊಂಗ್ಲಕ್ಲಿಬ ನ್ಯಾಷನಲ್ ಸೆಕ್ಯೂರಿಟಿದ ಥೆಂಗ್ನರಿಬ ಕುದೊಂಗ್ಚಾದಬ ಸಿಂಗ್ ಲೋಯ್ನನ ಅನೋಬ ಟೆಕ್ನಾಲೋಜಿ ಸಿಂಗಿ ಥೌದಾಂಗಿ ಮತಾಂಗ್ದಸು ವರಿ ಸಾನಗನೆ. ಹಂದಕ್ತ ಪಾಂಗ್ತೋಕಿಬ ಬ್ರಿಕ್ಸ್ ಜೋಯಿಂಟ್ ವರ್ಕಿಂಗ್ ಗ್ರೂಪ್ಸ್ಗೆ ಮಿಫಮ್ದ ಕೌಂಟರ್ ಟೆರೋರಿಸಂ ಅಮಸುಂಗ್ ಸೆಕ್ಯೂರಿಟಿಗೆ ಲಂದ ಇನ್ಫಾರ್ಮೇಷನ್ ಅಮಸುಂಗ್ ಕಮ್ಯುನಿಕೇಶನ್ ಟೆಕ್ನಾಲೋಜಿ ಸಿಜಿನಬಗಿ ಮತಾಂಗ್ದ ಲೌಕಿಬ ವರೆಪ್ಸಿಂಗ್ ಅದುಗೆ ಕಾನಬ ಕಯಾ ಯಾಮ್ನ ಫಂಗ್ಬ ಗಮ್ಲಬಗೆ ಹಾಯ್ಬದು ಹಂದಕ್ಕಿ ಮಿಫಮ್ ಅಸಿದ ಹನ್ನ ಯಂಗ್ಸಿಂಗನೆ. ಮರಗಸಿದ ತರಮಾಥೋಯ್ ಸುಬ ಬ್ರಿಕ್ಸ್ ಎನರ್ಜಿ ಮಂತ್ರಿಸಿಂಗಿ ಮಿಫಮ್ ಥಾ ಅಸಿಗೆ 25ದಗಿ ನುಮಿತ್ ನಿನ್ನೆ ಸುಮ್ನ ಹರಿಯಾಣದ ಪಾಂಗ್ತೋಕ್ಲಗನೆ. ಬ್ರಿಕ್ಸ್ ಚೇರ್ಶಿಪ್ 2026ಕ್ಕೆ ಮುಖಾದ ಭಾರತನ ಯುಂಬು ಒಯ್ದು ಪಾಂಗ್ತೋಕದೊರಿಬ ಮಿಫಮ್ ಅಸಿದ ಮರುಒಯ್ಬ ಲಂ ಅಹುಂ ಎನರ್ಜಿ ಸೆಕ್ಯೂರಿಟಿ ಅಂಡ್ ಸಸ್ಟೈನೆಬಿಲಿಟಿ ಎನರ್ಜಿ ಎಕ್ಸೆಸ್ ಅಂಡ್ ಇಕ್ವಿಟಿ ಅಮಸುಂಗ್ ಟೆಕ್ನಾಲೋಜಿ ಅಂಡ್ ಇನ್ನೋವೇಷನ್ಗೆ ಲಂದ ಮಪುಂಗ್ ಒಯ್ನ ಖನಗನೆ. ಮಿಫಮ್ ಅಸಿದ ಬ್ರಿಕ್ಸ್ ಲೇಬಾಕ್ಸಿಂಗಿ ಎನರ್ಜಿ ಮಂತ್ರಿಸಿಂಗ್ ಅಮಸುಂಗ್ ಮಕೋಕ್ ಥೊಂಗ್ಬ ಆಫೀಸಲ್ಸಿಂಗ್ ಸರುಕ್ ಯಾಗನೆ. ಮಕ್ಕೊಯ್ನ ಎನರ್ಜಿ ಸೆಕ್ಯೂರಿಟಿ ಸಸ್ಟೈನೆಬಿಲಿಟಿ ಅಮಸುಂಗ್ ಇನ್ನೋವೇಷನ್ಗೆ ಲಂದ ತೆಂಗ್ಬಾಂಗ್ ಪಿನಬ ಹೆಂಗರ್ಹನಬ ವಾಫಂಸಿಂಗ್ಸು ಖನಗನೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶಕ್ಕೆ ಶಿವಪುರ್ ಜಿಲ್ಲಾದ ಲೈಬ ಕುನೋ ನ್ಯಾಷನಲ್ ಪಾರ್ಕ್ದ ಸತ್ತುನ ನ್ಯಾಷನಲ್ ಪಾರ್ಕ್ ಅಸಿಗೆ ಫಿವಂ ಯಂಗ್ಸಿನ್ಕ್ರೆ. ಮಾಕಿ ಖೊಂಗ್ಸರ್ ಅಸಿಗ ಮರಿ ಲೇನನ ನ್ಯಾಷನಲ್ ಪಾರ್ಕ್ ಅಸಿದ ಪೈಖಟ್ಪ ಸಿತಾ ರೀ ಇಂಟ್ರೊಡಕ್ಷನ್ ಪ್ರಾಜೆಕ್ಟ್ಗೆ ಫಿವಂಸು ಯಂಗ್ಸಿನ್ಕಿ. ಮಾಕ್ನ ನ್ಯಾಷನಲ್ ಪಾರ್ಕ್ ಅಸಿದ ಪ್ರಾಜೆಕ್ಟ್ ಅಸಿಗೆ ಮಖಾದ ಸಿತಾ ಮಿತ್ರಾ ಸಿತಾ ಟ್ರೇಕರ್ ಲೋಕಲ್ ಫಾರೆಸ್ಟ್ ಸ್ಟಾಫ್ ಅಮದಿ ಟೂರಿಸ್ಟ್ ಗೈಡ್ಸಿಂಗ್ ಒಯ್ನ ಥಬಕ್ ಸೂರಿಬ ಸಹಾರಿಯಾ ಟ್ರೈಬ್ಸಿಂಗ್ ಉನಕಿ. ತುಂಗ್ದ ಮಹಾಕ್ ಗ್ವಾಲಿಯರ್ಗಿದಮಕ್ ಶಿವಪುರ್ ಥಾದೋಕನೆ. ಅದುಗ ರಾಷ್ಟ್ರಪತಿನ ಇಂಡಿಯನ್ ಏರ್ಫೋರ್ಸ್ಗೆ ಅಖನ್ನಬ ಏರ್ಕ್ರಾಫ್ಟ್ ಅಮದ ನ್ಯೂ ದೆಹಲಿದ ಅಮುಕ್ ಹಂಚಿಗನೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTAನ ಲೌಬ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC ನೆಟ್ ಜೂನ್ 2026ಕ್ಕೆ ಪರೀಕ್ಷಾಂಗಸಿದಗಿ ಹೌರಗನೆ. ಲೈಬಾಕ್ ಸಿನ್ಬ ತುಂಗ್ನ ಪಾಂಗ್ತೋಕ್ಲಿಬ ಎಲಿಜಿಬಿಲಿಟಿ ಟೆಸ್ಟ್ ಅಸಿ ಕಂಪ್ಯೂಟರ್ ಬೇಸ್ ಟೆಸ್ಟ್ CBT ಮಓಂಗ್ದ ಥಾ ಅಸಿಗೆ 90 ಸತ್ತಗನೆ. ನೋಂಗ್ಮದ ಸೇಬ್ ಅನಿ ತೋಂಗ್ನ ಪಾಂಗ್ತೋಕನಿ ಹೈರಿ ಜೂನಿಯರ್ ರಿಸರ್ಚ್ ಫೆಲೋಶಿಪ್ GRF ಅಸಿಸ್ಟೆಂಟ್ ಪ್ರೊಫೆಸರ್ ಪೊಸಿಷನ್ ಅಮಸುಂಗ್ PhD ಕೋರ್ಸ್ದ ಮಿಂಚನಿಂಗ್ಬ ಕೆಂಡಿಡೇಟ್ಸಿಂಗ್ನ ಪರೀಕ್ಷಾಸಿದ ಸರುಕ್ ಯಾರಿ. ಮ್ಯಾನ್ಚೆಸ್ಟರ್ದ ಪಾಂಗ್ತೋಕ್ಲಿಬ ICC T20 ವರ್ಲ್ಡ್ ಕಪ್ಗೆ ಗರಾಂಗ್ ನುಮಿದಾಂಗ್ ಸಾನಕಿಬ ಗ್ರೂಪ್ ಎಗೆ ನುಪಿಗೆ ಮ್ಯಾಚ್ದ ಸೌತ್ ಆಫ್ರಿಕಾನ ಭಾರತ್ ವಿಕೆಟ್ ತರುಕ್ತ ಮೈಥಿಬ ಪೀಕ್ರೆ. ಅರೋಯ್ಬದ ಮರೋಯ್ಬ ಪಾವ್ ಅಮುಕ್ ಹನ್ನ. ವರ್ಲ್ಡ್ ರೇನ್ ಫಾರೆಸ್ಟ್ ಡೇ 2026ನ ಲಾಕ್ಪದ ಮಣಿಪುರ್ಗೆ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಚಾನ್ ಯಾವ್ನ ಲುಚಿಂಗ್ಬ ಕಯಾನ ಎಫ ಪೌಜೆಲ್ ಪಿರಕ್ಲಿ. ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಚಾನ್ ಹೈರಿ ಇಂಗ್ 2028 ಫಾವದ ಭಾರತ್ಪು ಚೌಕಲ್ಲಬ ಲೈಬಾಕ್ ಅಮ ಒಹೆನಬ ಹೊನಬದ ಶಿಕ್ಷಾನ ಚೌಬ ಥೌದಾಂಗ್ ಲೌರಿ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೈರಿ ಲೈಬಾಕ್ ಅಸಿನ ಸೆಲ್ ಥುಮ್ ಅಮಸುಂಗ್ ತೊಂಗಾನ್ ತೊಂಗಾನ್ ಬಲ್ಲಂಸಿಂಗ್ದ ಚೌಬ ಥೌದಾಂಗ್ ಲೌರಿಬ ಮೆರಿಟೈಮ್ಗೆ ಮಪಾಂಗಲ್ ಹೆಂಗರ್ಹನಬ ಹೊನರಿ. ಅಮಸುಂಗ್ ಭಾರತನ ಯುಂಬು ಒಯ್ದು ನಾನು ಮಿನಿ ಸುಮ್ನ ಸತ್ತಗದಬ ಬ್ರಿಕ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ ಸಂಗಿ ಮಿಫಮ್ ಅಸಿದಗಿ ನ್ಯೂ ದೆಹಲಿದ ಹೌರಗನೆ. ಪಾವ್ ಲೊಯ್ಜರೆ.

ಮತಂಗ್ ಅಸಿದಿ ಮತಂಗಿ ಮಣಿಪುರ್ ಫಿಲ್ಮ್ ಅಸಿದಗಿ ಅಹಿಬಂ ಬುಧಸನ್ ರಣಸಕ್ಪ ಇಸೈ ಮಮುಕ್ತ ಮಿನಸಿ ತಹನ್ ಜಗದೌರಿಬ ಇಸೈ ಅಸಿಗೆ ಸೈರೆಂಗ್ಬ ಖುರಾಯ್ ಜಂ ಫುಲೇಂದ್ರ ಸೈರಾಂಗ್ಬನ ಅರಿಬಂ ಶ್ಯಾಮ್ ಶರ್ಮಾ.

ಕೈದನಿ ಕೀಜವನು ಖಾಲೈ ಲವು ಪಾಂಗ ಮಾನ ಯಲಾಂಗ ಕೆಂಗೋಯ್ ಹೇಗ್ಲಿಂಗೈ ಮತಂ ನೋಮ ಕೊರೋ ನುಮಿತ್ ಲಮದಾ ಕೊರೋ ನೋಂಗ್ ಧೋ ಸುರಾರಿಯಲ ಸಿನ ಮಾಲೇಮ್ ತೈಬಂ ಪಾಂಬದ ಕುಮ್ಲಿ ಹೈರಿರಗ ಸಬಲ್ ಲಂ ಧೋಗೆ ಕೋಂಬಲ್ ಲಂ ಯಿಂಗ್ಲುಗೆ ಕೋಯ್ನೆ ಚಲ್ಲಿರಗ ಕೊರೋನೋ ಧೋ ಸುರಾರೇನ ಲಾಂಗೋಯ್ ಸಂಗೋ ಲಂಗೋಬಿಯದು ಥೌರೇರಗ ಮಾಲೇಮ್ ತೈಬಂ ಪಾಂಬದ ಕುಮ್ಲಕ್ಪ ಮತಂ ಮಮೋಮ್ ಲಾಂಗ್ಲೇ ಲಿಬೇ ಮತಂ ಭಾಗಿ ಖಲೈ ಲಹುಕಿ ಮನಾಗ್ದ ಕುಮ್ಲೇ ಹೈರೇರಗ ತಂಫಾಯ್ ಬೇಮಗಿ ಮಾಂಗೋಯ್ನನ ಚಪ್ ಲಾಂಗ್ನ ಸಂಗೋಲದು ಖಾಮ್ಲಗ ಲೇತುನ ಲೈರಿಂಗೈ ಮತಂ ತಂಫಾಯ್ ಬೇಮ ಸಿನ ಮಮೇಲದು ಇಂಗಕ್ ನಕ್ದ ಯೇಂಗ್ಲಕ್ಲವ ಮತಂದ ಸಲಾಯ್ರೆನ್ ಸೀದವ ಸಿನ ಹಾಯ್ದು